ಚರೀಹಿ ವಿಭುದೈಸ್ತ ಸಿದ್ಧಿಹಿ ಯೋಗೀಶ್ವರೈಸ್ತ ತಮಹರ್ಷಿ ಗಣೈಹಿ ಅವೇದ್ಯೇ ಶ್ರೀ ಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತಂ.

ಭೂಪತೀಶ ಸತ್ತಿ ನಿವಾಸ ವಿಭುನಾಕಲು ಲಾಲಿತ ಶ್ರೀ ಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತಂ ಹೇ ನಿಂಬ ಪತ್ರ ವಿನಿವಾ